0: ಕಾಣಿಸ್ತದೆ.
1: ಒಂದು ಕ್ವಾಡ್ರೋಸ್ ಕಟ್ಟರ್ ಸರ್ಕಲ್ ಡೌನ್ ಆಸ್ಟ್ರೇಲಿಯಾ ಅಂತ ಫಕ್ಸ್ ಸೈಕ್ಲೋನ್ ಅಲ್ಲ.